0: ಎಷ್ಟಿಲ್ವ ಮೂವರ್ ಲಾರ್ಡ್
1: Sabus Quality Station, Q 93.9 FM, the bottom,